ಮಬದನಿ ಗರಿ ತಿದ ತನಿ ನಿದ ದಬಗರಿ ತಿದ ತನಿ ನಿದ ದಬಗರಿ ನಿದ ತನಿ ನಿದ ದಬಗರಿ ತನಿ ದಬ ಗರಿ ಗಮ ಬದ ಗಮ ಬದನಿ ತನಿ ದರಿ ತನಿ